ಸೀತ ಮುದಮುದು ಸೀತ ಮುದಮುದು ಸೀತ ಮುದಿತ ಲಕ್ಷ್ಮಣುಲು ಕದಿಸಿಕೊಳ್ಳುವ ರಘುಪತಿಯು.